0: ಬರೀ ಅವ್ರ ಇದನ್ ಕಿದ ಗುಲಿ ಮಾಮ ಅವ್ರ ಇದನ್ ಕಿದಿಸಿ ಆ ಹೊಸ ವೀಷ್ತಿ ಹಸಿ ವೀಷ್ತಿ ಚಿಮ್ಮಿನ ಮೇಕಿ ಮಶೂರಪ್ಪ ಕರಕ್ಷೂಲಿ ನಮಕ ಸೆಟ್ ಸಾಂಗಿದ್ರು ಟೋಕಿ ಸಂಗ ಕೋಲಿ ತಸ್ ಮುಕ್ತಿ ಸಿಮಿಸ್ ಕೋಲಿ ಟೋಕಿ ಮಿ ಕೋಲಿ ಟೋಕಿ ಮಕ ವೈ ಹಾ ರುಷ್ಟಿಯ ರುಷ್ಟಿಯ ರಾಶಿ ಸಿಮಿಸ್ ರತ ಓಕೆ ಸಿಕಾಲ ರತ ಓಕೆ ಕೆಮತ ಪತ ಓಲೆ ಗೀಶ ಜಿತಾಸು ಗುರು ವಿಶೇಷ ಗುಣ ನಕ ವೈ ಸಿ ತ್ರಿಶರ ನಕ ವೈ ಔರ್ ದೇನ ಲೋ ದಸಮ ಕಿ ದಲೇ ಶಿಸು ಗೋಬಲಿ ಕವಿ ಗನೆ ಸಿ ಟೋಲು ವಿಶೇ ರೋಸೇಷ ಬಿಲ್ಕುಲ್ ಜಿ ದಗಯು ಗಂಟಾ ಜಸ್ಟ್ ಗಪ್ ಶಪ ಲಗಿ ಶಿ ಟಕ ಟಕಾಲೆ ಬಕಿ ಶಿ
1: ನಬಂಗಡಿ ಯವಾ ಚವಲ್ ಸಂಗ ಜೋಡ ಸ್ವಾದ
0: ಸಿಟಿ ವಾಚವಲ್ ತ್ರೆಷರ್ ಹೋದಕ್ಕೆ ಬೋಲೆ ಗಾಯ ಗಣಿ ಅಖ್ತರ್ ಲಾಲ ದೀಸಿ ತ್ರೆಷರ್ ತ್ರೆಷರ್ ಇದೆ ಅನಮ್ ದಿ ಲವ್ನ ದೀಸಿ ಜಾತ ಮಸರೂಫ್ ಶಿ ಯೂಸಿ ಬಿಲ್ಕುಲ್ ಸಿದ್ಧಲೇ ಶಿಕನ ಬ್ಯಾಗ ಸಿಟಿ ಮಾಡಿ ಸುಖ ಪಲ್ಲ ಉನ್ಗಿದ್ದೀನಿ ಗ್ರಾಮೀಣ ಜಾಯ್ಕೆ ವಯಸ್ಸಿ.

0: ಬಲ ಕ್ಷಣಗಡೆ ನಾಯಮ ಕಸದ ಟೆನ್ಷನ್ ಬಿಮರಿದಿನೋ ಅಗದ ಅವರಿದ ನ್ಯೂಸ್ ಮಾಡ್ತಾರೆ ಗ್ರಮಿನ ಸಲಾಮ್ ಜದುವಾರಿಕುಮ್ ಸಲಾಮ್ ರಸ್ಲಾಮಲೇಕುಮ್
1: ವಾಲೇಕುಮ್ ಸಲಾಮ್ ಜಿದಾ ಸಮಾ ಖುರ್ಸು ಕದೆ ಕಮ್ ಸೇನ ಗಪ್ ಲಗೋಮೆ ಸರಂಗ
0: ಬೈಜಾನ್ ದಾದು ಕನಚಿ ದವರಿ ಯಾರ್ ಸತಿ ಉಬ್ರ ಕನ ಬಗೇರಿ ಮಿರ್ಚಿ ಉಬ್ರಿ ಬಸರಿ ಲಿಸ್ಕಿ ಹೋರ ಹರು ಕೈ ಒಂದೊಂದ್ ಸತಿ ಹೋ ಸಡಿ ಉಬ ಶುಕನ ದ ಸಡಿ ಉಬ ಸಡಿ ಹೋರ ಹರು ಕೈ
1: ಹುದ ಸಡಿ ಉಬ ಸಡಿ ಗುಡ ಖರಪೆ ನ ಜಮಾ ಖೋರ ಗುಡ ಖನ ಖರಪೆ
0: ವಾ ಬೈಜಾನ್ ಕೇನ ಹರು
1: ಕೈ ಸಹಿ ದ ಸಹಿ ಜಮಾ ಖೋರ ಇದರ ತು ವಸೆ ಸತ ಗನಮ ನ ಮುಕರಲಿ ಉಕನ ಸಿ ಕಬಾಸ ಗನಮ ನ ಖುದ ಇಖ್ಲಾಸ ಕಡಿ ನು
0: ನಾ ಬೈಜಾನ್ ಮು ಸುಗನಮ ನ ದಿಕರಲಿ
1: ಬಸ್ ತಾಸು ಪತ ಯೋರ ಬಂದ ಚಿಗಮ ದ ಕನ ದ ಬಜೋರ ದೂಡ ರಖಲೆ ಸಿ ಶಲ್ ಕಿಲೋ ಅಲ
0: ಬೈಜಾನ್ ಬಜರ ದೂರ ಹೋದ ಕನ ಆದಮ ಏನ ತಿಂದ್ರ ತಲಾವ್ ಹೋವನ ಹೋಮಕ್ ತಲಾ ಲಿಸ್ಕಿ ಲಾವ್ ತತಾ ಬಕಿ ದಲಮ ತಲಾವ್ ದೇ ಸೇತ್ ಖಾನ್ ನು ಕೈ ಹೋಮು ನಖ ತಲು ತು ಆಗೋಮು ಅನ ಮುಸ್ಕಲ ಕರಕಿ ಕರಲಿ
1: ಮತ ಪಲಾವ್ ಕಮ ಖಬರ್ ಖಂದ್ರ ಕಿತ ತ ಪದಷ್ಟ
0: ಬೈಜಾನ್ ಮತ ಲಾವ್ ದಹ ಬವ ಕೈ ತಿ ಹೋ ಲಾವ್ ಖಂದ್ರ ಕೈ ಹೋ ಅಲಾವ್ ತ ಇಂತಜಾರ್ ವಿಚ ಸಬರ್ ಕರಲಿ
1: ನಾ ವೈಮ ಮತ ಪಲಾವ್ ಕಿಸ ಶ ಖಂದ್ರ ಕಿತ ತ ಪದಷ್ಟ
0: ಪರಾಠಿ
1: ಬರ್ಖಾ ಜಗಮ್ದಾ ಮುಷ್ಕಲ ಬರ್ಖಾ ಜಿಂದಗಿ ಜಗಮ್ದಾ ಹೊಡಲಿದ್ದು ಕನ ಮುಷ್ಕಲ ಬಡಗೋ ನಿಜ ಸೋನಿ ಜಿತ್ತಾವ್ ನಿಜ್ವಾನ್ ಖುನಿ ಮುಷ ಅಸಲ್ ಕಿ ಜಮಾ ಕುಶರ್ ದಾವಿ ಕನೆ ಚಿ ಜವಾನ್ ಚ ಅಸ ದಾಸಿ ಗಾನೆ ಪ್ಲೀ ಕಮ ಕನೆ ಚಿ ಲಕ ಟೋಲಿ ವಾವರಿ ಚಿ ಸಿರ್ಫ ದಾನೆ ಚಿ ಯು ಜನಿ ಖಲೆ ಕಿ ಉರಿ ಜನಿ ನೋ ಉರಿ ಕನೆ ಸಿ ಜವಾನ್ ಟೋಲಿ ವಾವರಿ ಟೋಲು ಖಂತಿ ನ ವಾಖಲಿ ಚಿ ದಾ ಹರಿ ಬೈ ಜನ್ ನೋ ಜೋರ ಉರಿ ಅನೋ ಉರಿ ಚೈ ಟೋಲು ಖಾಸಿ ಆ ಓ ಕನೆ ಸಿ ಉಸ್ ಪೋ ಯಶ ಹ ಓ ಜಮಾ ಖೋರಿ ಖುಶಾಲ ಶಿ ಆಯನಾ ಜಮಾ ಖೋರಿ ಡಿ ಜತ ಮನನ ಹ ಖುಶಾಲ ಶಿ ಟೈಮ್ ರಸ ರಕಮ ದಿ ಸಿ
0: ಅಸ್ಸಲಾಮು ಅಲೈಕುಮ್
1: ಸಲಾಮ್ ಸಿ

ಅವಶ್ಯ ಮೇಲೆ ವರ್ಸರ ವರ್ಸರ ಏ ವರ್ಸರ ವರ್ಸರ ವರ್ಸರ ವರ್ಸರ ಅದು ಕರ ಕಾಮನ್ ರೇಡಿಯೋ ಅಟ್ಟಿ ಇಶಾರ್ಯ ಚಾರ್ 88.4 ಸಮರಹಮ್ ಸೀನಿಯರ್ ತಾರಕ್ ಅಜೀಜ್ ಬೈ ಎಂ ಎಸ್ ಡಿ ಬೈ ಸರ ಸಮರಹಮ್ ಮ್ಯಾನೇಜ್ಮೆಂಟ್ ಅಗೋಟೋಲ ಹಮ್ ಲಗ್ನ ಇಂತಿಯಾಜ್ ಜಾತಾ ಶುಕ್ರಿಯಾ ಅದಾ ಕೋಮಾ ಬಕರ ಬಳಿ ಜಾತಾ ಗೌತಮ್ ಖಗೆ ಜ್ವಾನಿ ಉಫರ್ಮಾಯಿ ಸ್ಪೆಷಲಿ ತಾರಕ್ ಅಜೀಜ್ ಬೈ ತಮ್ ಸ್ಪೆಷಲ್ ದುಆ ಕವಾಯ್ ಕನಾ ಡೇರ್ ಖೈ ಇನ್ಸಾನ್ ದೇ ಡೇರ್ ಜಿಂದ ದಿಲ್ ಇನ್ಸಾನ್ ದೇ ಔ ಟೀರ್ ಲಾ ಕಜ್ ಬದಾ ವಂಚ ಮಾಶಾಲ್ಲಾ ಬಕರ ಬಳಿ ಜಾತ ಡೇರ್ ಲೋಯ್ ಪಾಸಿಟಿವ್ ಸೋಚ್ ವಾರ್ ಕಡೆ ದೇ ಕನಾ دسی ایڈمنان ہم ڈیر کم تیر ملاوی گی او دسی پازیٹیو سوچ لرون کی انسانان ہم ڈیر کم تیر ملاوی گی نو دعا ورتا کوئی چی تارک عزیز بھائی ہر رضا چی پکم زائی کی چی پاک رب العزت کامیاب و کمرانی لاری ٹک شلالا دغسی خلق ورنالا پاک خوشحال لاری چی دسنگ خلق ورنالا خوشحال لی

ಚೆ ಜರೆ ಮಿಜಿಬ್ರು ವೆಲ್ಕಮ್ ಸಲಾಮ್ ಅಂಡ್ ಅಗೇನ್ ಸಬಿಲ್ ಮಸೂದ್ ಲಂಡಿ ಡೋಗ್ನ ಮಿಜಿಬ್ರು ಮಾಶಾಲ್ಲಾ ನನ್ ಖೋಪೋ ಮೆಸಜಿ ದಮ್ರ ತೇಜ್ ವರ್ಸೆ ಲಕ ಬಾ ಭೋಜ ಆಯ್ ಡೈಜಾ ಸಬಿಲ ಶೈತನಾತ್ಮಕ ಸೈದು ಸಬಿಲ ಶೈತನಾತ್ಮಕನ ವೇಖನ ಚೆ ಸುಪ್ರಭು ಮೇಲ್ ಗುರುಮ್ನ ಜಿ ಮಜೀರ್ ವೇಖನ ಮೇಜಿ ಮಾಡಾ ದಿದಾನ್ ಓ ಬರೋಮ್ ಘಾಟ್ ವಾಟ್ ರೂ ಹಾಯ್ ಮೊಸಮ್ ಹಾರೋಬ್ ದಾಯ್ ಮೆಸೇಜ್ ಸೆಂಡ್ ಕಿರಿನ ದೇರು ಚಿತ ಮನ ಕಿರಿಯಾ ಓ ವಿಚ್ ಇಟ್ಸ್ ಮಿ ಸೆಟ್ ಅಪ್ ಆಫ್ ಫ್ರಮ್ ಕರಕ ವಿಚ್ ಹೈ ಹೆಲೋ ಗ್ರೇಟ್ ಇಟ್ ಬ್ರೋ ಹೌ ಆರ್ ಯು ಐ ಲೈಕ್ ಯುವರ್ ಶೋ ಸ್ಪೆಷಲ್ ಸಲಾಮ್ ಟು ಜಿಮಲ್ ಖಟಕ ವಾಸ್ ಮಸೀಬ್ ರುಶಿಖಾನ್ ನದಿ ಬಹಾರ್ ಫಾದ್ಮೋಜಿರ್ ಸನೇ ಅನ್ಜಾಲ್ ನ ಹಾಟಕ್ ನೂರ್ ಅನ್ ಅನಿ ಅಂಡ್ ಫ್ಲೋರ್ ಕು ಸಲಾಮ್ ಸಲಾಮ್ ದೇರು ಚಿತ ಮನ ವಿಚ್ ಫಾರ್ ತರ ಖಾನ್ ಓ ತರಹಾನ್ ಓ ಸ್ಟಾರ್ ರುಷಿ ಖಾನ್ ಓ ಖಫಾ ನದ್ಯ ಬಹಾರ್ ನಗೀನ್ ಜೋಹರೀನ್ ಜೊಹಾ ಗುಲ್ ವಲಿಜಾ ಗುಲ್ ಝೇಡ್ ವಜೀರ್ ಸುಮ ವಜೀರ್ ರಿಬಾ ಝಾರಾ ಖಾ ಬದವಿ ಚೆ ಅಚ್ಛಾ ಖಾ ಬದವಿ ಚೆ ಉಬನ್ ಅಖಪಲ್ ಪುರಕ್ಡಿ ಸುಗ್ ದಾಸ ನೋ ಅಚ್ಛಾ ಸುಖ ದ ನಾ ಓಸಿ ಛೆ ಪೆಂತಜಾರ ಕೆ ಆಯ ಶಿ ಅಚ್ಛಾ ಸಪೋಯ್ ನೋ ಡೇರ್ ಚು ತಮನ್ನ ಓಚಿ ದಿಸ್ ಇಸ್ ಮೀ ಕಿಂಗ್ ಬೊಮ್ಮ ಮಜರ್ಲಾಲ್ ಫ್ರಾಮ್ ಮಂಗಲ್ ಮಿಲ್ಲ ಡೇರ್ ಚು ತಮನ್ನ ಓಚಿ ಮೀ ಕ್ಯೂರ್ ಖಾನೆ ಮಿಡಿ ಬಾಯಿ ಓಚಿ ವಾ ವಾ ನವಾ ಇಸ್ರಾಯಲ್ ನವಾ ಬಿಜೆ ಫುಲ್ ಫಾನ್ ದಿಯಾ ಓಕ ಓ ಖುಬು ನಾರ್ ನಾ ಲೋಡೋಲ್ ಆವಾಜ್ ಫುಲ್ ಓಕೆ ರಾಯ್ ಹಮಾ ಡಕಾ ಸೋ ಡೇರ್ ಚು ತಮನ್ನ ಓಚಿ ಹಮ್ ನಾ ಸ್ಟ್ರಾ ವಜರ್ ಡೊಮೇಲ್ ನಾ ವಿಚಲ್ ವೆಲ್ಕಮ್ ವೆಲ್ಕಮ್ ಫಖೇರ್ ಅಗಲೇ ಇಂತಜಾರ್ ಗಡೈ ಖತ್ಮ ಶ್ವೇ ಮೋಜ್ ಮಸ್ತಿ ಓ ಬೆಸ್ಟ್ ಆರ್ ಜೆ ಗರಿಬಿ ಲೋಯ ಮುಖ್ತಜಿದಾ ಗರೀಬ್ ಶಿ ಸರ್ಗಿ ಸಲಾಮ್ರೋನ್ ಸಬಿಲ್ ಮಸೂದ್ ಫ್ರಾಮ್ ಲಂಡಿಯಾ ಸಲಾಮ್ ಟು ಯು ಅಂಡ್ ಆಲ್ ಲಿಸ್ನರ್ ಕೋ ಸಲಾಮ್ ಫೋನ್ ದಾ ಮಾ ಹಾ ಫಾರ್ ಯು ಜಮಾ ಸಿನಾ ಕೆ ಸುಖ ಜಮಾ او دا هو دنیا دا سوک میں خواه سوک میں بادی داوی کنگ بوم بوم زرلال منگل ملا وچه کیوٹر روشی خانه می دی بای شکر دا چه بیٹی سیل خاروب دا کلا کلا دا خارو پیجی زده بیٹی سیل اچھا ಶುಕ್ರಿಯ ಓಶೆ ಐ ಮಾಮ್ ನಾಶನಾ ವಜೀರ್ ಫ್ರಮ್ ಡುಮೇಲಾ ಮಿಡಿ ಲಾಲೆ ಓಶೆ ಮೋಯ್ ವಾ ಕರಾ ಸ್ವೆಲೋ ಪ್ರೋಗ್ರಾಮ್ ಊರ್ವಿ ಸಲೋಮ ದರ್ ತಾಕೋ ಓವರ್ ತಾ ಪ್ಲೇಕಾ ರಮದೀದವಿ ಮಲ್ಗಿರಿ ಶುಕ್ರಿಯಾ ಬಿಲ್ಕುಲ್ ಪ್ರೋಗ್ರಾಮ್ ಶೋ ಮೆಸೇಜ್ ನಾ ಡೇರ್ ಜೊತೆ ಬಲಾಶಂತ ಮೆಸೇಜ್ ನಾ ರೋಲಿ ದಿಯೆ ಪ್ರೋಗ್ರೆಸ್ ಕೆಲಸ ಕೆ ಶಾಂತ ವಿದರ್ ತರ ಶಾಮಿಲ ಆಯ್ ಕೆನಾ ಅವಚೆ ಡೆಡಿಕೇಟ್ ಶೈಸಾನ್ ಮುಂತಶದ ಸಾಬ ಸಾಬ ಪಸೈ ಯಕಿನ ರಸಿ ಜೆ ತಸಲೆ ದೆ ಓಕ್ರಮ್ ಸಾಬ ಪಸೈ ಯಕಿನ ರಸಿ ಜೆ ತಸಲೆ ದೆ ಓಕ್ರಮ್ ಮತ ಖಪಲ ಜಾನ ಗ್ರಾನಿ ನೋರ್ ನೋರ ಸಾ ಖಾ ಡೇರ್ ಜೊತೆ ಮನ ನೂರ ಚಾ ಖಾ ದುಕನಾ ನೂರ ನೂರ ಚಾ ಲ ಖಾ ಶವಿ ಡೇರ್ ಜೊತೆ ಮನ ಶುಕ್ರಿಯಾ ಬಿಲ್ಕುಲ್ ಪ್ರೋಗ್ರಾಮ್ ಶೋ ದೆ ಅಮಿನ್ ಖಾನ್ ವಲೆ ಕೆ ಮೈ ಟಪೇ ದಿ ಬಿಲ್ಕುಲ್ ಅಗದರ್ ಸರ ಅಪ್ಲೈ ಕೆವಿ ನೋಖಮಾ ಸುಮರ ಲಿಸನರ್ ಸುಮರ ಸಮಯದಿ ಬಿಲ್ಕುಲ್ ಸ್ಪೆಷಲ್ ಸ್ಪೆಷಲ್ ದೇ ಮಿಶೋ ದೇ ಪರ ಇಂತಜಾರ ಹೋಗಿ ಚರದ ಅಮಿನ್ ಖಾನ್ ಟಪಿ ಕಲ ಬೇಕಿದೆ ಬಿಲ್ಕುಲ್ ಅಮಿನ್ ಖಾನ್ ವಾಲ ಟಪಿ ಬೇಕಿದೆ ಕಿಮ್ನಿ ಕನ ಗಮ್ ಜನ ಒನ್ ಟಪಿ ದಿ ಅವರು ಸರ್ ಓರ್ವೆ ಟು ಲಿಸನರ್ ಜೋ ಖಾನ್ ಜನ ಹೋಲ ತು ಸಿ ಜನ ಹೋಲೆ ದೇ ಟಪಿ ನಾ ಬಾದ ರದ್ರಿಮಿ ಕಸು ಕೆ ರಿಕಾರ್ಡ್ ಕವಿ ಅಬ್ದುಲ್ ಸರ್ ರಿಕಾರ್ಡ್ ಹಾಗೆ ಸಾ ಇದು ನು ದಾ ಟಪಿ ಉರಿ ದ ಟಪಿ ನಾ ಬಾದ ಬಿ ಅವರ ದ್ರಿಮಿ ತು ಸಿ ಚೇತನ ದ್ರಿಮಿ ಅಮ್ಮಿ ಸರ್ ಹೋಸೆ